ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ನೀ ಚಿಂತನೆ ಚಾಲು

ನವನೀತ ಚೋರ ಗೋಪ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ಬೋಲೋ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ಸತ್ಯ ನಾಮ